ಸಿಗುವ ಬನ್ಕೆ ಗುಲ್ಗುಲೆ ಜಲ್ಕೆ ಬುಲ್ಬುಲೆ ಬನ್ಕೆ ಗುಲ್ಗುಲೆ ಜಲ್ಕೆ ಬುಲ್ಬುಲೆ ಯಾರ ಚುಲ್ಬುಲೆ ಸುನ್ ರೆ ಪಗಲೆ ಬೋಲೆ ಬಾರ ಬಾರ ಬೋಲೆ ಢೋಲೆ ತೂ ಆಜ ಅಪನೆ ದಿಲ್ ಕೆ ಸಬ್ ದಾಗ ಢೋಲೆ ಢೋಲೆ ತೂ ಆಜ ಅಪನೆ ದಿಲ್ ಕೆ ಸಬ್ ದಾಗ ಢೋಲೆ ಢೋಲೆ ತೂ ಢೋಲೆ ತೂ